ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಪುಣಿತರೆ ಸರ್ಪಿತ ಪಿಂಚನು ಮಾಡು ನಾವು ರಾಜಿಲ್ಲೆ ಗೋಮುವಾಡು ಮಾ ಸರ್ವನು ತೋಚು.

ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪಂಢರಿನಾಥ ಪಾಂಡುರಂಗ ವಿಠಲ ಭಜೋ ಪರ್ತಿವಾಸ ಸಾಯಿ ದೇವ ವಿಠಲ ಭಜೋ.